ದರ್ಶನ ಜಾಲಪುಟೆ ಎಐಆರ್ ನ್ಯೂಸ್ ನ್ಯೂಸ್ ಆನ್ ಎಐಆರ್ ಚಲ ದೂರಭಾಷೀಯ ತಂತ್ರಾಂಶೆ ಚ ಯುಗಪದ್ ಭವಿಷ್ಯತಿ. ಅನೇನ ಸಹೈವ ಎಐಆರ್ ನ್ಯೂಸ್, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಾರ್ಯಾಲಯ, ಪಿಎಂಒ ತಥಾ ಸೂಚನಾ ಪ್ರಸಾರಣ ಮಂತ್ರಾಲಯಸ್ಯ ಯೂಟ್ಯೂಬ್ ವಾಹಿನೀಷು ಅಪಿ ಅಸ್ಯ ಸಾಕ್ಷಾತ್ ಪ್ರಸಾರಣ ಭವಿತ. ಹಿಂದಿ ಪ್ರಸಾರಣಸ್ಯ ಅನುಪದಮೇವ ಆಕಾಶವಾಣಿ ಅಸ್ಯ ಕಾರ್ಯಕ್ರಮಸ್ಯ ಅನುವಾದಂ ಕ್ಷೇತ್ರೀಯ ಭಾಷಾಸು ಅಪಿ ಪ್ರಸಾರಯಿಷ್ಯತಿ. ಅಮೆರಿಕದೇಶಸ್ಯ ವಿದೇಶಮಂತ್ರಿ ಮಾರ್ಕೋ ರೂಬಿಯೋ ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ನೇತೃತ್ವಸ್ಯ ಭೂರಿ ಭೂರಿ ಪ್ರಶಂಸಾಂ ಅಕರೋತ್. ತೇನೋದೀರಿತಂ ಯತ್ ಭಾರತೇನ ಉಲ್ಲೇಖನೀಯಃ ಆರ್ಥಿಕ ವಿಕಾಸಃ ಕೃತಃ. ಸಹೈವ ದೇಶೋಯಂ ಸಂಪ್ರತಿ ವೈಶ್ವಿಕ ಮಂಚೆ ಇತೋಪಿ ಮಹತೀಂ ಭೂಮಿಕಾಂ ನಿರ್ವಹತಿ. ವೈಟ್ ಹೌಸ್ ಇತ್ಯತ್ರ ವಾರ್ತಾಹರೈಃ ಸಹ ಸಂವಾದಕ್ರಮೆ ರೂಬಿಯೋ ಸ್ಪಷ್ಟೀಕೃತವಾನ್ ಯತ್ ಟ್ರಂಪ್ ಪ್ರಶಾಸನಂ ಭಾರತಂ ಸಂಯುಕ್ತ ರಾಜ್ಯ ಅಮೆರಿಕಾಯಃ ಅತ್ಯಂತಂ ನಿಕಟತಮೇಷು ರಣನೀತಿಕ ಸಹಯೋಗಿಷು ಅನ್ಯತಮಂ ಮನ್ಯತೆ. ತೇನ ಪ್ರಖ್ಯಾಪಿತಂ ಯತ್ ಪ್ರಧಾನಮಂತ್ರಿಣಃ ಮೋದಿನಃ ಕುಶಲ ನೇತೃತ್ವೇ ಭಾರತಂ ದೃಢಂ ಆರ್ಥಿಕ ಲಾಭಂ ಪ್ರಾಪ್ನುವದಸ್ತಿ ಸಹೈವ ಪ್ರಭಾವಶಾಲಿ ವೈಶ್ವಿಕ ಶಕ್ತಿತ್ವೇನ ಸಮುದೇತಿ. ರೂಬಿಯೋ ಇತದಪಿ ಸಂಸೂಚಯತ್ ಯತ್ ಪ್ರಧಾನಮಂತ್ರಿಣಃ ಮೋದಿನಃ ರಾಷ್ಟ್ರಪತಿ ಡೊನಾಲ್ಡ್ ಟ್ರಂಪಸ್ಯ ಚ ಸಂಬಂಧಃ ಅತೀವ ಘನಿಷ್ಠೋ ವರ್ತತೆ ಯಃ ಕೂಟನೀತಿ ದೃಷ್ಟ್ಯಾ ಅತೀವ ಮಹತ್ವಪೂರ್ಣಃ ಅಸ್ತಿ. ಸಂಸ್ಕೃತವಾರ್ತಾಯಾಃ ಸಂಸ್ಕರಣಮಿದಂ ಇದಾನೀಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲಪಟಲೆ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲದೂರಭಾಷೀಯ ತಂತ್ರಾಂಶೆ ಅಪಿ ಸಮುಪಲಬ್ಧೋ ಭವಿಷ್ಯತಿ. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ಅದ್ಯ ಉದಘೋಷಯತ್ ಯತ್ ದೇಶಸ್ಯ ಸಹಕಾರಿ ಯಾನ ಆಹ್ವಾನ್ ಮಂಚಸ್ಯ ಭಾರತ್ ಟ್ಯಾಕ್ಸಿ ಇತ್ಯಸ್ಯ ಆಗಾಮಿ ವರ್ಷದ್ವಯಾಭ್ಯಂತರೆ ದೇಶಸ್ಯ ನಗರೇಷು ಕ್ಷೇತ್ರೇಷು ಚ ವಿಸ್ತಾರಃ ಕರಿಷ್ಯತೆ. ಭಾರತ ಟ್ಯಾಕ್ಸಿ ಇತ್ಯಸ್ಯ ಆಧಿಕಾರಿಕ ಶುಭಾರಂಭಾವಧೌ ಮಂತ್ರಿ ಅಮಿತ್ ಶಾಹ ಸಬಲಂ ಪ್ರಾವೋಚತ್ ಯತ್ ಏಷಃ ಪ್ರಯಾಸಃ ಸಹಕಾರಿತಾ ಕ್ಷೇತ್ರೆ ಏಕಃ ಕ್ರಾಂತಿಕಾರಿ ಪದಕ್ಷೇಪೋ ವರ್ತತೆ. ತೇನ ಪ್ರತಿಪಾದಿತಂ ಯತ್ ಭಾರತ್ ಟ್ಯಾಕ್ಸಿ ಇತ್ಯಸ್ಯ ಮುಖ್ಯೋದ್ದೇಶ್ಯಂ ವರ್ತತೆ ಯತ್ ಯಾನ ಚಾಲಕಾಃ ಸಾರಥಿ ಇತಿ ನಾಮ್ನಾ ಸಂಬೋಧಿತಾಃ ಭವಿಷ್ಯಂತಿ ಸಹೈವ ಸಾಕ್ಷಾತ್ ಅಂಶಧಾರಿಣಃ ಚ ಭವಿಷ್ಯಂತಿ. ವಿಶ್ವಸ್ಯ ಕಸ್ಯಾಪಿ ಅರ್ಥವ್ಯವಸ್ಥಾಯಾಃ ಶಕ್ತಿಃ ತಸ್ಯ ಎಂಎಸ್ಎಂಇ ಕ್ಷೇತ್ರಸ್ಯ ಯೋಗದಾನೆ ನಿಹಿತಾಸ್ತಿ ಇತಿ ಉಪರಾಷ್ಟ್ರಪತಿಃ ಸಿಪಿ ರಾಧಾಕೃಷ್ಣನ್ ನ್ಯಗಾದೀತ್. ಅದ್ಯ ನವದೆಹಲ್ಯಾಂ ವಿಶ್ವ ಎಂಎಸ್ಎಂಇ ವಿಂಶತಿ ಷಡ್ವಿಂಶತೇ ದಿವಸಾವಸರೆ ಆಯೋಜಿತಂ ಏಕಂ ಕಾರ್ಯಕ್ರಮಂ ಅಭಿಸಂಬೋಧಯನ್ ತೇನ ಪ್ರಖ್ಯಾಪಿತಂ ಯತ್ ಭಾರತೇ ಎಂಎಸ್ಎಂಇ ಕ್ಷೇತ್ರಂ ಪ್ರಥಮತಯಾ ಉದ್ಯಮೀನಾಂ ಸಾಹಸಸ್ಯ ಉದ್ಯಮಶೀಲತಾಯಾ ಚ ಪ್ರತೀಕಂ ವರ್ತತೆ. ಪ್ರಧಾನಮಂತ್ರಿ ಸಂಗ್ರಹಾಲಯ ಪುಸ್ತಕಾಲಯೇನ ಅದ್ಯ ಪೂರ್ವ ಪ್ರಧಾನಮಂತ್ರಿಣಃ ಪಿವಿ ನರಸಿಂಹ ರಾವಸ್ಯ ಪಂಚಾಧಿಕೈಕಶತತಮ ಜಯಂತ್ಯವಸರೆ ತಸ್ಯ ಜೀವನಂ ನ್ಯಾಸಂ ಚ ಅಭಿಲಕ್ಷ್ಯ ಏಕಾ ಪ್ರದರ್ಶನೀ ಸಮಾಯೋಜಿತಾ. ಅಸ್ಯಾಃ ಪ್ರದರ್ಶಿನ್ಯಾಃ ಉದ್ಘಾಟನಂ ಪಿಎಂಎಂಎಲ್ ಕಾರ್ಯಕಾರಿ ಪರಿಷದಃ ಅಧ್ಯಕ್ಷೇಣ ನೃಪೇಂದ್ರ ಮಿಶ್ರೇಣ ವಿಹಿತಂ. ತದನಂತರಂ ಪ್ರಧಾನಮಂತ್ರಿ ಸಂಗ್ರಹಾಲಯೇ ಆಗಂತುಕಾನಾಂ ಕೃತೆ ಇಯಂ ಮುಕ್ತಾ ಕೃತಾ. ಅಸ್ಯಾಂ ಪ್ರದರ್ಶಿನ್ಯಾಂ ಪಿವಿ ನರಸಿಂಹ ರಾವಸ್ಯ ಸಾರ್ವಜನಿಕ ಜೀವನಸ್ಯ ಉತ್ಕೃಷ್ಟಾಯಾಃ ಯಾತ್ರಾಯಾಃ ಸಂಸ್ಮರಣಾನಿ ದುರ್ಲಭಾನಿ ಚ ಛಾಯಾಚಿತ್ರಾಣಿ ಆಧಿಕಾರಿಕ ಪ್ರಪತ್ರಾಣಿ ಭಾಷಣಾನಿ ಅಭಿಲೇಖೀಯ ಸಾಮಗ್ರಯಶ್ಚ ಪ್ರದರ್ಶಿತಾಃ ಸಂತಿ. ಅಮೆರಿಕಾಯಾಃ ಕ್ಯಾಲಿಫೋರ್ನಿಯಾ ರಾಜ್ಯಸ್ಯ ಫುಲ್ಲರ್ಟನ್ ನಗರೆ ಪ್ರವೃತ್ತಾಯಾಂ ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಪ್ರತಿಯೋಗಿತಾಯಾಂ ಭಾರತಸ್ಯ ದೇವಿಕಾ ಸಿಹಾಗಃ ರೌನಕ್ ಚೌಹಾನಃ ಚ ಸ್ವಸ್ವವರ್ಗೇಷು ವಿಜಯಮವಾಪ್ಯ ಪ್ರಾಗುಪಾಂತ್ಯ ಚಕ್ರೆ ಪ್ರವಿಷ್ಟವಂತೌ. ಫಿಫಾ ವಿಶ್ವಕಪ್ ಸ್ಪರ್ಧಾಯಾಂ ಮಿಶ್ರ ದೇಶಃ ಇರಾನ್ ದೇಶೇನ ಸಹ ಅಂತಿಮೆ ಜಿ ಸಮೂಹಸ್ಯ ದ್ವಂದ್ವೇ ಏಕಮೇಕಂ ಇತಿ ಅಂಕೈಃ ಸಮತಾ ಅವಾಪ್ಯ ಪ್ರಥಮತಯಾ ಫಿಫಾ ವಿಶ್ವಕಪ್ ಸ್ಪರ್ಧಾಯಾಃ ನಾಕೌಟ್ ಇತಿ ಚರಣೆ ಪ್ರವಿಷ್ಟಃ. ಅಸ್ಮಿನ್ ದ್ವಂದ್ವೇ ಇರಾನ್ ದೇಶಸ್ಯ ರಾಮಿನ್ ರೆಜೈನ್ ಕ್ರೀಡಾಯಾಃ ನಾಯಕತ್ವೇನ ಉದ್ಘೋಷಿತಃ. ಅಧುನಾ ರೌಂಡ್ ಆಫ್ 32 ಚರಣೆ ತಸ್ಯ ಸಮ್ಮುಖೀಕರಣಂ ಆಸ್ಟ್ರೇಲಿಯಾ ದಲೇನ ಸಹ ಭವಿಷ್ಯತಿ ಇತಿ ವಾರ್ತಾಃ.

0: ಅನ್ನೋದ್ ಸುಜನಟಿ ಇದ್ರೆ ಸೆಸಲ ಆಕಾಶವಾಣಿ ಕೊಟ್ಟಕ್
1: ಮನ್ ಕಿ ಬಾತ್ ಹೇ ಜನ ಜನ ಕಿ ಸಭೀ ಕಿ ಕುಚ್ ಅಪ್ನಿ ಸಿ ಸಂಘರ್ಷೋ ಕೆ ಕುಚ್ ಕಿಸ್ಸೆ ಕಹಾನಿ ಕುಚ್ ಸಫಲತಾಓಂ ಕಿ ಅನಕಹಿ ವಿರಾಸತ್ ಕಿ ಉಮ್ಮೀದೇ ನಯೆ ಭಾರತ್ ಕಿ ಮಹೀನೆ ಕೆ ಆಖರಿ ರವಿವಾರ ಕಾ ರಹತಾ ಹೇ ಇಂತಜಾರ್ ಮಲಯಾಚಲ್ ಕೆ ಆಂಚಲ್ ಸೆ ವಿಂಧ್ಯಾಚಲ್ ಕೆ ಆಂಗನ್ ತಕ್ ಬ್ರಹ್ಮಪುತ್ರ ಕೆ ಘಾಟ್ ಸೆ ಹಿಮಾಲಯ ಕೆ ವಿಸ್ತಾರ ತಕ್ ಹೋತಿ ಹೇ ಮನ್ ಕಿ ಬಾತ್ ಪ್ರಧಾನಮಂತ್ರಿ ಕೆ ಸಾಥ್ ತೊ ಸುನಿಯೆ ಇಸ್ ಮಹೀನೆ 28 ಜೂನ್ ಸುಬಹ 11 ಬಜೆ ಮನ್ ಕಿ ಬಾತ್ ಆಕಾಶವಾಣಿ ದೂರದರ್ಶನ್ ಕೆ ಸಭಿ ಚಾನಲೋ ಔರ್ ಪ್ರಸಾರ ಭಾರತಿ ಕೆ ಓಟಿಟಿ ಪ್ಲಾಟ್ಫಾರ್ಮ್ ವೇವ್ಸ್ ಪರ್ ಇಸ್ಕೆ ಅತಿರಿಕ್ತ ಆಕಾಶವಾಣಿ ಔರ್ ದೂರದರ್ಶನ್ ಕೆ ಯೂಟ್ಯೂಬ್ ಚಾನಲ್ ಔರ್ ಪ್ರಸಾರ ಭಾರತಿ ಕೆ ಆಪ್ ನ್ಯೂಸ್ ಆನ್ ಏರ್ ಔರ್ ಓಟಿಟಿ ಪ್ಲಾಟ್ಫಾರ್ಮ್ ವೇವ್ಸ್ ಪರ್ ಸಜೀವ ಪ್ರಸಾರಣ ಲೈವ್ ಸ್ಟ್ರೀಮಿಂಗ್ ಕೆ ಮಾಧ್ಯಮ ಸೆ ತೊ ಯಾದ್ ರಖೇ ರವಿವಾರ 28 ಜೂನ್ ಸುಬಹ 11 ಬಜೆ ಮನ್ ಕಿ ಬಾತ್.